ಮುನೆಚಟಕ ವರ ಕಿಸನ್ ಬುರಲಿ ಧರ ಕುನಿ ಮನೆ ಗಿರಿಧರ ನರ ವರ ನಟವ ಕುಂಜವನಿ ಕೇಳ ತುರಾಸ ರಂಗ್ ಇಕ ನಟರಂಗಿ ನಾರ ಕರಿ ಸೋಳ ಸಿನ್ ಗಾತ್ ಅಲಿ ಚನ್ನನ ನಾಚತ ಉಡ.